ಮಗನು ಯಾವಕ ಸಾಕಿಯ ಪಮನ ಮಗ ನನಮೋಷಿಯಾಕೆ ಯಮೋ ಓ ವೇನ ಮಾನ್ ಲಾವೇ ಹಯ ಯ ಹಯ ಹಯ ಹಯ ಹಯ ಹಯ ಹಯ.

ಮಗನು ಯಾಕೆ ಪ್ರಮಾಣ ನನ್ನ ಮೋಸಿಯಾಮೇ ಯನ್ ಹಕಮೋ ಓನ ಮನ್ ಲವ ಹೇ ಹಯ ಹೇ ಹೇ ಹೇ ಹೇ ಹೇ